ಬದಾಜಿಮಾನೆ ನಮ್ ಸಲ ಸ್ವಪ್ರವಾಲ ತಾಬರಿಂ ವಾಲ ಗಂಸಲ ಮತ ಮಾಯ ಎಂಬ ತಾಜಿಮಾನೆ